ಗೀತ ರೀತ ಹೈ ಹರ ಮೇರಿ ಹರ ಮೇರಿ ಕಥಾ ಕಹಾನಿ ಜೀ ಗುರ್ ಪ್ರಸಾದ ಮೇರಾ ಮನ ಪೀಜೆ ಏಹಾ ಸೇವ ಬನಿ ಜಿಯೋ ಅರ್ಹಾವ್ ಹರ ಮೇರಾ ಸಿಮ್ರತ ಹರ ಮೇರಾ ಸಹಸ್ತ್ರ ಹರ ಮೇರಾ ಬಂದಪ ಹರ ಮೇರಾ ಪಾಯಿ ಹರ ಕಿ ಮೈ ಭೂಖ ಲಾಗ ಹರ ನಾಮ ಮೇರಾ ಮನ ತೃಪ್ತ ಹರ ಮೇರಾ ಸಾಕ ಅಂತ ಹೋಏ ಸಗಾಈ ਹਰ ਬਿਨ ਹੋਰ ਰਾਸ ਕੂੜੀ।

ಚಂಡಾರ ಅಗ್ಯಾನನ ಸೂಜ್ಯ ಮಹಾಗುಬಾರ ಪ್ರತ ವ್ಯಾಪ್ತ ಜರಕ್ಯವಾರ ಜಾಣ್ಣ ಪೈಗೆ ಪ್ರವ್ದರಬಾರ ಆಸ ಅಂದೇಸ ಬಂದ ಪರಾನ್ನ ಮೈಲ್ ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧಕ ವಸ ಕರ ದೀನ ಹಿರ್ತ ಪ್ಯಾಸ ಜ್ಯೋ ಜಲ ಬಿನ ಮೀನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇನ್ತಿ ಸಂತನ ಪಾಸೆ ಮೇಲೋ ನಾನಕ ಅರ್ದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೇ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋಹ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣ ಕಟ್ಟಿಗೆ ಜಮ ಜಲ ಅಮೃತ ನಾಮ ರಸ ನಿತ ಜಾಪೆ ರೋಗ ರೂಪ ಮಾಯಾ ನಾ ವ್ಯಾಪೆ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ ಆಯ

ತೃತೀಯ ಬ್ರಹ್ಮ ವಿಷ್ಣುಮಹೇಶ ದೇವಿ ದೇವ್ಯೋಪಾಯೇವೇಶ ಜ್ಯೋತಿ ಜಾತಿ ಗಣತನ ಆವೇ ಜಿನ ಸಾಜೀ ಸೋ ಕೀಮತ ಪಾವೇ ಕೀಮತ ಪಾಯ ರಹ್ಯಾ ಪರಪೂರ ಕಿಸ ನೇ೜ೇ ಕಿಸ ಆਖਾਂ ਦੂਰ ਚੌਥ ਉਪਾਏ ਚਾਰੇ ਵੇਦਾ ਖਾਣੀ ਚਾਰੇ ਬਾਣੀ ਭੇਦਾ ਅਸ਼ਟ ਦਿਸ਼ਾ ਖੜ ਤੀਨ ਉਪਾਏ